ಸಬಗ್ಗೆ ವಾಯು ಹಾ ಸಬಗ್ಗು ಗಿಡೇರಿ ಜಾತಿ ಪೈದಿದಿ ಚಿರ್ ತಗೋಬ ಚಿರ್ ತಗೋಬ ಮುಂಗ ತಹಂ ಪಕಾರ್ ಬಂದಿರೋ ಶೈಗೇನ ಐ ಆಮ್ ನಾದಿ ಅಂಡ್ ಅನ್ಮೋಲ್ ಫ್ರಾಮ್ ಕರ್ ಕರ್ ಹಾನ್ ಬೈ ಡಿಯರ್ ಬಫಾಯ್ ಚಪತಮ್ ನಕ ಉರ್ದುನ್ ಪುಖ್ತಾಮೋಶ್ ಲಿಸ್ನರ್ ದಿ ಉರ್ದುನ್ ಚಿಮುಂಗ್ ಸರ ಪಾರ್ಟಿಸಿಪೇಟ್ ಕವಿ ಆಗ ಟೋಲ್ ಎದಾ ಸಲಾಮ್ ಅಲೈಕುಮ್ ರೆಹಾನ್ ಭೈ ವೆಲ್ಕಮ್ ಟು ದಿ ಶೋ ಕಶಕ್ ಐಮ ರೂಬಾ ಫಾತಿಮಾ ಫ್ರಾಮ್ ನರಿಪುರ್ ನಾರ್ತ್ ಓಕೆ ಜಿ ವಾಲೇಕುಮ್ ಅಸ್ಸಲಾಮ್ ಥ್ಯಾಂಕ್ ಯು ಸೋ ವೆರಿ ಮಚ್ ಯು ಜಹಾನ್ ಮನ್ನ ಮೈ ಬಿಲ್ಕುಲ್ ಟಿಕ್ ಟಾಕ್ ಫಿಟ್ ಫಾಟ್ ಹೋಮ್ ಶೋ ಇಸ್ ವೆರಿ ವೆರಿ ನೈಸ್ ಲೈಕ್ ಅಮ್ ಸಂ ಪಶಾನ ಬೈ ಪಲ್ ಯು ಸಾಂಗ್ ದಿ ಪ್ಲೇ ಕಾರ್ತ ಕನ ಹಾಕುಮ್ ಯು ಸಾಂಗ್ ಖೇರ್ ಹಾಜಿ ಕುಮಾರ ಜಿನಾನ್ ಬ್ಯೂಟಿ ಕ್ರೀಮ್ ಜಿಂದಾಬಾದ್ ರಿಹಾನ್ ಭೈ ಬಹಿಂದಾಬಾದ್ ಐ ಎಮ್ ಅರೂಬಾ ಫಾತಿಮಾ ಫ್ರಾಮ್ ನರಿ ಪನೋಸ್ ಓಕೆ ಜಿ ಥ್ಯಾಂಕ್ ಯು ಸೋ ವೆರಿ ಮಚ್ ಹಮ್ ಅಲ್ಲ ತೋಮರ್ ದರಾಸ್ ಕಿ ಮುಂಗ ಜಿನಾನ್ ಬಿಲ್ಕುಲ್ ಖುಷಾಲ ಯು ಐ ಎಮ್ ಅರೂಬಾ ಫಾತಿಮಾ ಫ್ರಾಮ್ ನರಿ ಪನೋಸ್ ಓಕೆ ಜಿ ಡೇರ್ ಜಾತಾ ಮನ್ನ ಕೋಮ್ ಥ್ಯಾಂಕ್ ಯು ಸೋ ವೆರಿ ಮಚ್ ಹಮ್ ಪ್ಲೀಸ್ ರಿಹಾನ್ ಭೈ ಇಕ್ಬಲ್ ಸಾಂಗ್ ಪ್ಲೇ ಕರ್ತಾ ಖಾದರ್ ತಪ್ಲಿ ಕೋ ಮಖಾ ಅಗೇನ್ ಬೈ ಟೋಲೋ ಸೇಸ್ಟರ್ ಸಲಾಮ್ ಐ ಎಮ್ ಅರೂಬಾ ಫಾತಿಮಾ ಫ್ರಾಮ್ ನರಿ ಪನೋಸ್ ಓಕೆ ಜಿ ವಾಲೇಕುಮ್ ಸಲಾಮ್ ಥ್ಯಾಂಕ್ ಯು ಸೋ ವೆರಿ ಮಚ್

ಸಿವಿಲ್ ಕಲಾ ಅವರಿಗೆ ದಂಗಾ ಸಾಂಗ್ ತುಸರ ಸರ ಓರ್ವಿದ ಹೊಂದವರ್ ಮನೆ ಸಾಂಗ್ ಡೇರ ಜೊತೆ ಬೇಹದ ಮನಣಕ್ಕೆ ಲಾಡ್ಲಿ ಜಿಮನ್ ವರ್ಸರ ವರ್ಸರ ಸದಫ ವರ್ಸರ ವರ್ಸರ ವರ್ಸರ ಸರ ಚಿಕ್ಕನ ಲಾಡ್ಲಿ ಜಿಮನ್ ವರ್ಸರ ಸದಫ ದ್ವಿಸರ ಕೆ ಡೇರ ಜೊತೆ ಬೇಹದ ಮನಣಕ್ಕೆ ಯೋ ಜಹಾನ್ ಮನಣ ಬಿಲ್ಕುಲ್ ಜಬರ್ದಸ್ತ್ ಅಲ್ಫಾಜ್ ರೋಸ್ರಿ ಮೋಶ್.

ನನ್ನದಿ ಹರ್ಷ ಮನಲ್ಲಿ ವಾಸನಾ ಬರ್ತಾ ಸರ್ ಗುಲಲೇ ಲೋಯ ದಶ ಸಾಯ್ದು ಬಿಲ್ಕುಲ್ ದಾಖ ಬರದೆ ಸಾಯ್ದು ಇನ್ಶಾಲ್ಲಾ ಚಿಕ್ಕ ನಿಮಗೆ ದಸ ಖಬರಕ್ಕೆ ಸಣ್ಣ ಸಾಯ್ದು ಬಸ್ ದೌಗೋನೆ ಸಾಯ್ದು ದೌಗೋನೆ ಸಾಯ್ದು ಡೇರು ಜೊತೆ ಸಲಾಮ್ ರಾಮ್ ಶಹಾನ್ ಫ್ರಾಮ್ ಟಂಡರ್ ಮಕ್ ವೆರಿ ವೆರಿ ವೆಲ್ಕಮ್ ಟು ದ ಮೋಜ್ ಮಸ್ತಿ ಶೋ ಬೈ ಮೋ ಊಟಿನ ತವದರವ ಶಹಾನ್ ಫ್ರಾಮ್ ಅಚಾನ್ ಶಹಾನ ಡೇರು ಜೊತೆ ಮನ ಡೇರು ಜೊತೆ ಬೇಹದ ಮನ ಊಟಿನ ತೋದ ಇನ್ಶಾಲ್ಲಾ ಓದರ ಸಾಯ್ದು ಮಹಾ ಪಕೇಟ್ ಸಾಯ್ದು ಮಹಾ ಪಕೇಟ ಅವರ್ ಸಲ ಅವರ್ ಸಲ ಬಿಲ್ಕುಲ್ ಸಿಕ್ಕಿ ನಿಕನ ಪ್ರದೇವ ತಂದೆ ಘ್ರಾಣ ಅದು ಶಫರುಕ್ ಸಂದರ ಸರ ಅವರು ಸಾಯ್ದು ದಾರ ಸರ ಅವರು ಒಂದಿನ ವಾಸನ ಹೊಲೆ ಫ್ರಾಮ್ ಗುಲ್ಗುಲ್ ರಜಮಕ್ ಬಾಯನ್ ಶಹಾನ ನಾಯತ ಫತ್ಮ ವಜೀರ್ ಸನೇತ ಸುಂಬಲ್ ವಜೀರ್ ಸನೇತ ಅಪ ಗುಲ್ ತಾನಿ ಅಫಾದ ಚೋಟ ಗುಲಲಿತ ಚೋಟ ಮರ್ವಾ ಋಷಿ ಖಾನ್ ಹೀರಾ ಖಾನ್ ಸೋನಿ ಖಾನ್ ಇಲ್ಹಾಮ್ ವಜೀರ್ ನಾದಿ ಬಹಾರ್ ನಯಾಬ್ ಜನಿ ಖಿಲ ಅನ್ ಶಹಾನ್ ಟೂಲ್ ಸ್ಟೇಟ್ ತಮೈ ಸಲಮಿನ ವಾಲಿಕುಮ್ ಸಲಾಮ್ ಡೇರ್ ಜೂತ ಬೆಹದ ಮರಣ ಅಸಿಂದಾಬಾದ್ ಮೋಜ್ ಮಸ್ತಿ ಪ್ರೋಗ್ರಾಮ್ ಪೈಂದಾಬಾದ್ ಮಸೂದುಲ್ಲಾ ಮಶ್ರೂಮ್ ದಸ್ತು ರೂಪಾಯಿ ಅಡಿ ಬೇರ್ಕವೇ ಬಿಲ್ಕುಲ್ ಸ್ಟೋ ರೂಪಾಯಿ ಅಡಿ ಬೇಕೆ ಸೈಲೋ ಓಕೆ ವೆಲ್ಕಮ್ ಟು ನೈಟ್ ಮೋಜ್ ಮಸ್ತಿ ಶೋ ವೆಲ್ಕಮ್ ವೆಲ್ಕಮ್ ಗ್ರೇಟ್ ಎಂಎಸ್ಡಿ ಸರ್ ಹೌ ಆರ್ ಯು ಐ ಎಮ್ ಫಾಲ್ಕನ್ ಬಖ್ತನೂರ್ ಫ್ರಾಮ್ ಗುಲ್ಗುಲ್ ವಜೀರಿಸ್ತಾನ್ ಖೈ ಸೋರಿ ಜರಿನೇನಾ ಶೋ ಇಸ್ ವೆರಿ ನೈಸ್ ಸರ್ ಮೇರಿ ತರಫ್ ಸೇ ತಮಾಮ್ ಲಿಸನರ್ ಕೋ ಸ್ಪೆಷಲ್ ಸಲಾಮ್ ಸಾಬೇರ್ ವಜೀರ್ ಆರ್ ಕೆ ವಜೀರ್ ಶಬಾಸ್ ಖಾನ ಗಲ್ಜಿ ಖೇಲ ಪ್ಲೀಸ್ ಬಿಲೇಶನ್ ದಿಗ್ವಲ್ ರಫ್ತಾರ ಸರ ಅನ್ನ ಕವಿ ಡೇರ್ ಜೊತ ಮನ ಶುಕ್ರಿಯಾ ಪರಮೇಶ್ವರ್ ಶುಣದು ಸೈದು ಓಕೆ ಮೇ ಕ್ಯೂಟ್ಯೂಬ್ ಶಹಾನ ಡೆಡಿಕೇಟ್ ತೈ ಬೆಸ್ಟ್ ಬೆಸ್ಟ್ ಇನ್ನ ದಿ ಬಹಾರ ಫಾತ್ಮ ವಜೀರ್ ಸನೇತ ಓಕೆ ದರ್ಬ ಶೇರ್ ಮಾನ್ ಖೋ ಜಬಾನ ಐಮಾ ಓ ಬಕ್ಡೆ ಅಫ್ಘಾನ್ ಖೋ ಜಬಾನ ಐಮಾ ಓ ಕಲಾ ಶಿದ ಬೇಕಾದರ್ ಶೇ ದರ್ಯಾದ ಬಶಮ ಗೋರೆ ಬಜಹಾನ್ ಖೋ ಜಬಾನ ಐಮಾ ಕ್ಯೂಟ್ಯೂಬ್ ಶಹಾನ ಲೋಯ ಖದರ್ ಶೇ ಮನ ನ ಶುಕ್ರಿಯಾ ದೇಖಿ ಸಲಾಮ ಸಲಾಮ ಸಲಾಮ ವೆಲ್ಕಮ್ ನ ವೆಲ್ಕಮ್ ಇರಹಾನ ಐ ಮಿಸ್ ಯು ಓಕೆ ಐ ಮಿಸ್ ಯು ಸೋ ಮಚ್ ಮೈ ಸ್ವೀಟ್ ಬೈ ಜಾನ ಬಹುತ್ ದಿನ ಬಾದ್ ಆಪ್ಕೆ ಪ್ರೋಗ್ರಾಮ್ ಮೇ ಹಾಜಿರ ಹೋಗಿ ಮೇರೆ ಹಾಜಿರ ಲಗಾ ಡೇರ್ ಜೊ ತಮನ ಇರಹಾನ ಬಿಲ್ಕುಲ್ ಹಾಜಿರ ಬೋಲಾಗಿದ ಅಲ್ಲೇ ಖದಶೆ ರಿಫಾತ್ ಖಂಡಕ್ಕೆ ವಚ್ಚ ಸವಿಯಕ್ಕೆ ಪ್ರೋಗ್ರಾಮ್ ಓವರ್ ತುತ ಹರ್ಕಲಾ ಇವೆ ಸ್ಪೆಷಲ್ ಸಲಾಮ್ ಸೋಲ್ ಎವರಿಥಿಂಗ್ ವಾಲಿಕುಮ್ ಸಲಾಮ್ ಡೇರ್ ಜೊ ತಮನ

ವೇಷೆ ಬಿಲ್ಕುಲ ಬಲ್ ಚಿಕ್ಕ ನಮಸ್ಕಾರ ಅದಕ್ಕಿಮ್ಮ ವಾಟ್ಸಾಪ್ ಅನ್ನ ಚಿಕ್ಕಮ್ಮ ಡಿ ಪಿ ಮೂಲಕ ಒಳಿದು ಇನ್ನು ವಾಟ್ಸಾಪ್ ಅನ್ನ ಚಿಕ್ಕಮ್ಮ ಬಿಟ್ಟುಲಾಗ ಒಲೈ ಪ್ರದೇಶ ಮುಸರ ಪಸಾಂಗ್ ಕಿಮ್ ಬಲ್ ಮಲಕರ ಇದೇಕನ ಕಿಮ್ ಕಾಸ್ತಾಯ್ ದಸ ಬಿಲ್ ಸೈದು ನೋ ಸಬಿಲ್ ಬಿಲ್ಕುಲ್ ದಾಗರ ಸೈದು ನೋ ದಾದ ಮುಸರ ಸಬಿಲ್ ಸೈದು ಓಜೆ ಬೈ ಮನ ಖಾನ್ ವಜೀರ್ ಫ್ರಾಮ್ ರಜಮಕ್ ಬೈ ಆರ್ ಜೆ ಖಲಕ್ ನೂರ್ ಬೈ ತನ ಸ್ಪೆಷಲ್ ಡಾಲಿವೀರ್ ಬಿಲ್ಕುಲ್ ಪ್ರೋಗ್ರಾಮ್ ರೀ ಅಲ್ಲಿ ನೂರ ಓರ್ವ ಕನ ಮನ ಖಾನ್ ವಜೀರ್ ಫ್ರಾಮ್ ರಜಮಕ್ ತರಫ್ನ ಓಜೆ ದಸ ರೂತ ಡಾಲಿವೀರ್

0: ಭಯ ಮೂಟಿನದಾದೆ ಘಟಕ್ಕೆ ಸರಳ ಬನಿಸಿ ಸರ್ವದನ್ನು ಘಟಕ್ಕೆ ಸರಳ ಇನ್ಶಾಲ್ಲಾ ಹೊಟ್ಟಿದ್ದಾರೆ ಸೈದು ಸುಮ್ಮಲು ಜರಿ ಸನೆ ಬೇಗಾಮಶ ಬೇಗಾಮಶ ಜೋ ಜಹಾನ್ ಮನನ ತನ್ನ ಮಿನಾ ರೋಗಲಿ ಸೈದು ಅವಶ್ಯ ಇಮೇಜ್ಡ್ ರಶಾನ ಚಾಚು ಎ ಪರ್ಸನ್ ಟ್ರೂ ಕ್ಯಾರೆಕ್ಟರ್ ಇಸ್ ರಿವೀಲ್ಡ್ ಆಫ್ ವೆನ್ ಹಿ ಹ್ಯಾಸ್ ನಥಿಂಗ್ ಟು ಅಗೇನ್ ಫಾರ್ ನಥಿಂಗ್ ಟು ಅಗೇನ್ ಫಾರ್ ಯು ಇದು ಜೊತಮನ ಜೋ ಜಹಾನ್ ಮನನ ಬೇಹದ ಬನ ಹೆದ ಬನ ಅವಶ್ಯ ಅರ್ಧ ಪದ್ ಮುಸ್ತ ಜನದೆ ಗುಲಮನ ಚಾರ್ಜಿಂದಲ ದಿನ ಡೆಡಿಕೇಟ್ ಡೆಡಿಕೇಟ್ ಯೋ ಜಹಾನ್ ಬೆಹದ ಮರಣ ಗುರಿ ಕೆಲರ್ ಸೇಬ್ ಸುಖ ಶಿವರಿ ಕಿಮ್ನ ಅಸಲಾಮ್ ಅಲೈಕುಮ್ ಸಲಾಮ್ ಅಲೈಕುಮ್ ಸುಖ ಬರ್ಕೆ ಕಿಮ್ ಸಿನ ಅಸೆ ಮಸ್ತೆ ನಂಗೆ ಯಾಕನ ಅಸೆ ಮಸ್ತೆ ವಕ್ತ ಜಿಂದಗಿ ಸಾಧು
1: موج
0: مستی پر گاؤں کے درتار کلائی ویلکم
1: اچھا
0: باس تھا ಬಾ ಸೈಡ್ ನೋಡಿ ಇರ್ಜು ತಮ್ಮನ ಅಯ್ಯೋ ಜಹಾನ್ಗೆ ತುಸಿ ಮೀನ ತಜಿ ಕಿಮ್ ನಿಗೆ ಮೀಸ ಸಲ ಮೀನ ಪೇಶ್ಕವಿ ಪದಮನ ಪತಕ ತೋರಿಸ್ ಪಾತು ಸರ ಸರ ವಿಷಿ ಮನ್ನ ಶುಕ್ರಿಯಾ ಡೈರಿ ಜೊತೆ ಬೇಹದ ಮನ್ನ ಬಿಲ್ಕುಲ್ ಮಿಸ್ತರ ಆ ಸೇಮ್ ಅವರ ದಿಕಾಲ್ ಕವಲ ಯೋ ಜಹಾನ್ ಮನ್ನ ವಸೀಮ್ ರಹಾನ್ ವಸೀರ್ ಫರಾಮ್ ಅವರ ಅಸ್ಮಕ್ ಬೈ ದಾಟಾ ಪೈದರ್ ಸಂಗಂತ ಡಲಿವಿ ಆ ಸಂಗದ ಯೋ ಮನ್ನ ಜುದಾಶು ಆ ಸಂಗ ಮೌಲಿ ದಲ್ ಪಕಮ ಉಮರ ಗಮ ಮನ್ನ ವಾಸ ಮರ ದಸ ಯೋ ಜಹಾನ್ ಮನ್ನ ಆ ಕ್ಯೂಟ್ ಶಾನ್ ವಸೀರ್ ಡಿಕೇಟ್ ತವಿ ಆ ಸ್ವೀಟ ರಾಜ್ ಚಾಚುತಾ ರಾಜ್ ಬೈ ಜಹಾನ್ ತಾ خلق دوائی چی سوائی مونگ با مونگ دخپل ورور تا بس پشل سلام کونه آسوی تو راز بای جان تا ایک کروڑ ایک لکس سلامینا والیکم سلام دیر جو تمنا بهادا بهادا منونا ورطرا دیا که بای آزا وزر سر وروی اوچی من ساگینا ویلکم ویلکم مزدی بای موج مستی پروگرام از ویری نائس فالکن بختانور وزیر فرام وزیرستان خیلی سور زرین نا امیجی سنن خوی مو فرمیش پیرا که گنا کامائی کابل بی نو بلکل دو انشلا زکس سایدو وہ سا ٹائم چکم نگنا فرمیشی شونا دو کن

ಮಾಡಿಸಲಾದ ಮಿಡ್ದಾರೋಡಿ ಏಮನ್ ಕಿಮ್ಲಿಸ್ ನಡೆದಿ ಕಿಮ್ ಅವ್ರ ಹೃದಯ ಕೇರಿ ದಾಚಿ ಕಿಮ್ಗೆ ನಮಿಸ್ತಾರ ಆ ಸಾಂಗ್ ಪಸಾಂಗ್ ವಿಲುಡಿ ಈ ಸುಮಾರು ಪರ ತೂಸ ನೀವಿತಲಿ ನಮ್ಮ ಪರ ಬಿಶ್ ಪ್ರೋಗ್ರಾಮ್ ದರ್ತಾಕಿ ವೆಲ್ಕಮ್ ನಮ್ಮ ಪ್ರೋಗ್ರಾಮ್ ಸೆ ಕಿಮ್ ಅಯ್ಯೋ ಚಿಕಿಮ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ದರ ಅಯ್ಯೋ ಗೇಮ್ ದರ್ತಾರ ನಾ ಗೇಮ್ ಸಮ ಬಿಲ್ಕುಲ್ ಚಾಟ್ ಸೇರ್ ಕಾದ್ರ ಸರಕು ಚಾ ಒನ್ನ ಘಟ ಹೋಬಾಸ್ ಮು ಖುಷ್ ದಾವ್ ಚಾ ಘಟ ಲೈನ್ ಫೋನ್ ವೇ ಕಡಾಯ್ ಹೋಬಾಸ್ ಚಾ ಒನ್ನ ಘಟ ಕನ ಅವಚೆ ಅರೆ ಫತ್ ಘಟಕ ವೇಖನ ಚಲಲ್ಲ ಚರ್ ತರವಾನೆ ನೋ ಬಿಲ್ಕುಲ್ ಸುಖಿಗನ ಚೇಸ್ತಿದ ಬಾಸಿ ಕನ ಆರ್ ವಿಧಿಂಗ್ ವೇಚಾರ ಸೀದ ಬಾಸಿ ನೋರ್ ಸಿಕ್ಕಿ ನಿಗನ ಖುಬಿ ನರ್ಸಿ ಅವಚೆ ಸಚಿ ಖಫಶಂ ಐಸ್ ಖಬರ ನಂದ ಅತ್ತಚಿ ಖಫಶ ಲೋಹಿ ಖಫಖಾನ್ ಜೋಡವೆ ಅಸಚಿ ಖಫಶಂ ಸಿರ್ಫ್ ತಾಯದಂ ಅತ್ತಚಿ ಖಫಶ ಬಲ್ ಜನಾನ್ ಜೋಡವೆ ಸುಮ್ಮಲ್ ವಜೀರ್ ಸನ ಡೇರ್ ಜುತಮನ ಸುಮ್ಮಲ್ ವಜೀರ್ ಸನ ಎಲ್ಲೋ ಖದಶ ಯೋ ಜಹಾನ್ ನನಕಿ ಓವರ್ ಸರ್ ಸರ್ ಬಿಲ್ಕುಲ್ ದ ಗನಹಾರ ಸರವರೆ ಅಸಲಸೆ ಪರೀಕ್ಷೆ ಅಸಿಕರ್ ಶವೈದೆ ಚೆ ಮಾಮೆ ಸಾವರವಾ ಸಾಯ್ಲೆಂಟ್ ಲಿಸ್ನರ್ ಪೊನ್ನೊಮ್ಮನೆ ಸಾಯ್ಲೆಂಟ್ ಲಿಸ್ನರ್ ಪೊನ್ನೊಮ್ಮನೆ ಆಕರ್ಷಿಸಿದಾಗ